0: ಶ್ರೋತೃವೃಂದಾ ದೇಶೆ ವಿದೇಶೆ ಪ್ರತಿಫಲಂ ಪ್ರತಿಕ್ಷಣಂ ನೈಕಾಃ ಘಟನಾ ಪ್ರವಾಹಃ ದರಿದೃಶ್ಯಂತೆ ತಾಸಾಂ ಘಟನಾನಾಂ ವಲ್ಲರಿ ಕ್ರಮಂ ಸಂಪ್ರತಿ ಪ್ರಸ್ತೌತಿ ಮಮ ಸಹಯೋಗಿನಿ ಡಾಕ್ಟರ್ ಸಾಧನಾ ಶರ್ಮಾ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬೇ ಬಹು ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ದೇಶವ್ಯಾಪಿನಾಂ ಅಮೃತ ರೈಲ ಸ್ಥಾನಕಾನಾಂ ಅಪಿ ಲೋಕಾರ್ಪಣಂ ಅಕರೋತ್. ಗುಜರಾತ್ ರಾಜ್ಯಸ್ಯ ಇಟಿಎಸ್ ದಲೇನ ಜೈಷ್ ಎ ಮೊಹಮ್ಮದ್ ಸಂಬದ್ಧಾಃ ಪಂಚಜನಾಃ ನಿಗೃಹೀತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಪಶ್ಚಿಮ ಬಂಗಾಳಸ್ಯ ತ್ರಿದಿವಸೀಯ ಪ್ರವಾಸಂ ಅಕರೋತ್. ನಶಾ ಮುಕ್ತ ಭಾರತ ಅಭಿಯಾನೆ ಕೋಟಿ ಅಧಿಕಾಃ ನಾಗರಿಕಾಃ ಜಾಗರೂಕಾಃ ಕೃತಃ. ಭಾರತ ಯುರೋಪೀಯ ಸಂಘಯೋಃ ಸಹಯೋಗಃ ಅಧಿಕಃ ಸುದೃಢಃ ಜಾತಃ. ಭಾರತ ಬೆಲ್ಜಿಯಂ ದೇಶಾಭ್ಯಾಂ ವಿವಿಧೇಷು ಕ್ಷೇತ್ರೇಷು ಸಹಯೋಗ ವಿಸ್ತಾರಸ್ಯ ನಿರ್ಣಯ ಸಮ್ಮತಿ ಪ್ರಕಟಿತಾ. ಭಗವತಃ ಜಗನ್ನಾಥಸ್ಯ ರಥಯಾತ್ರಾ ಶ್ರದ್ಧಾ ಭಕ್ತಿಪೂರ್ವಕಂ ಸಂಪನ್ನಾ.
0: ಪ್ರಿಯಾಃ ಶ್ರೋತಾರಃ, ಸಂಪ್ರತಿ ಪರ್ಯಾಯೋ ವರ್ತತೆ ವಿದುಷಾಂ ಸಾಕ್ಷಾತ್ಕಾರಸ್ಯ ಸಾಪ್ತಾಹಿಕ್ಯಾಃ ಜ್ಞಾನ ವಿಜ್ಞಾನ ಪ್ರಭಾಗಸ್ಯ ಏತಸ್ಮಿನ್ ಅಂಕೆ ಸಂಸ್ಕೃತ ವಾಂಗ್ಮಯಸ್ಯ ಮೂರ್ಧನ್ಯಃ ಮನೀಷಿ ಪ್ರೊಫೆಸರ್ ಮಧುಕೇಶ್ವರ ಭಟ್ಟಃ ಸಮುಪಸ್ಥಿತಃ. ಮಹೋದಯಃ, ಸಂಪ್ರತಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯೇ ವ್ಯಾಕರಣ ಪ್ರಾಧ್ಯಾಪಕ ಪದಂ ಶೈಕ್ಷಣಿಕ ಪ್ರಶಾಸಕ ಪದಂ ಚ ಅಲಂಕರೋತಿ. ಅಮುನಾ ಸಾಕಂ ಸಂವಾದಂ ಸಾಧಯತಿ ಮಮ ಸಹಯೋಗಿನಿ ನಿಧಿ ಝಾ. ಪ್ರಸ್ತೂಯತೆ ತಾವತ್ ಶ್ರವಣ ಸುಭಗ ಸಾಕ್ಷಾತ್ಕಾರ ಭವತಾಂ ಮನೋ ಮೋದಾಯ.
2: ಅಯಿ ಮೇ ಪ್ರಿಯಾಃ ಶ್ರೋತಾರಃ, ಆಕಾಶವಾಣ್ಯಾಃ ಜ್ಞಾನ ವಿಜ್ಞಾನ ಪ್ರಭಾಗೇ ಭವತಾಂ ಭವತೀನಾಂ ಚ ಹಾರ್ದಂ ಸ್ವಾಗತಂ. ಅದ್ಯ ಅಸ್ಮಾಭಿಃ ಸಾಕಂ ಪ್ರೊಫೆಸರ್